ಶಂಖಲೋಕೇಶ ಶ್ರೀಕಾಳಹಸ್ತೀಶ ಚಿದ್ರೂಪ ಕಾರುಣ್ಯ ಕಲ್ಪದ್ರುಮಾ ಭಕ್ತ ಚಿಂತಾಮಣಿ ಯಾತ ರಕ್ಷಾಮಣಿ ಸರ್ವ ಸರ್ವಜ್ಞ ಸರ್ವಾತ್ಮಕ.